0: ಈ ಮಾಯಾ ತಿಮ್ಮಾಯ್ ಕತ್ತಿ ಕೈಸನು ಇನ್ನಿ ಹಿಡಿನೇ ಪಿಕ್ಕರ್ ಕೂಸುದು ಇನ್ನಿ ಹಿಡಿನೇ ಪಿಕ್ಕರ್ ಕೂಸುದು ಮೋ ರಾಜ ಹುಸು ತಿಮಿ ಪೋನಿ ತಿವನು ರಾಣಿ ಪುನೆ ಚಕಿ ಖಾಮ್ರು ಚುಟ್ಟೆ ಕಹಾನಿ ಪನೌಲ ಪೀಸೆ ಸ್ವಾಮಿ ಕರಿ ಕರಿ ವಿಷಯ ದಿನೆ ಕಸ್ತು ತಿಮ್ರು ಪ್ರಾಣಿ ಅಪ ನಚಾಉ ನ ಪರ ಪರ ಚಾರಿ ಚಾರಿ ಮನ ನಚಿಕ ಅವತಾ ಕಿನ ಹುಚೆ ಪಾನಿ ಪಾನಿ ಪೈಸ ಥಾಕಿ ತ ಗಚ ಅಪ ಸುಸ್ನೆ ಪಹೋ ಕಿ ಮನ ಮಿಲ ಸಾತಿ ಮಲ ರೋಜ ನೆ ಪಹೋ ಕಿ
1: जसको नाम नै पर्याप्त छ
2: दिदी बहिनी
1: दिदी बहिनी
2: दिदी बहिनी
1: रेडियो दिदी बहिनी हामी गर्न सक्छौ हामी गर्न सक्छौ गर्न सक्छौ